0: ಬಿಲ್ಕುಲ್ ಲೈಕ್ ಪ್ರೊಡ್ಯೂಸ್ 26.2 ಸಮಾಧಾ ಸ್ಕಮ್ತಾದಾ ದಿ ಅಗಾದ ಪಾಕಿಸ್ತಾನ ಪಸತಬಾನಿ ದ ಎಸ್ ಎ ಹೋಮಿಯೋಪ್ಯಾಥಿಕ್ ಡಾಕ್ಟರ್ ಎಸ್ ಎ ಕೆಮಿಸ್ಟ್ ದ ಟೂಲ್ ನಜಿಯಾತ್ ಫಾಲೋವರ್ಸ್ ಅಲ್ಹಮ್ದುಲಿಲ್ಲಾಹ್ ಜಿಲ್ಲಾ ರಮ ಜದ ಜಾಫ್ರಾನ್ ದ ಕಾಸ್ಮೆಟಿಕ್ ಸರಸರಾ ಯು ಹೋಮಿಯೋಪ್ಯಾಥಿಕ್ ಡಾಕ್ಟರ್ ಹೋಮಿಯಮಾ ಹರ್ಚರ್ ಜದ ಹೋಮಿಯೋಪ್ಯಾಥಿಕ್ ಡಾಕ್ಟರ್ ಸರಸರಾ ಮಾ ದ ಪೆಶಾವರ್ ಯೂನಿವರ್ಸಿಟಿ ನ ಎಮ್ ಎಸ್ ಸಿ ಮೈಕ್ರೋ ಬಯಾಲಜಿ ಕಡಿದ ಜದ ಎಸ್ ಎ ಮೈಕ್ರೋ ಬಯಾಲಜಿಸ್ಟ್ ಸರಸರಾ ದ ಪೆಶಾವರ್ ಯೂನಿವರ್ಸಿಟಿ ನಮಾ ಎಮ್ ಎಸ್ ಸಿ ಸೈಕಾಲಜಿ ಕಡಿದ ಜಿ ಹರ್ ದ ಪೆಶಾವರ್ ಯೂನಿವರ್ಸಿಟಿ ನಮಾ ದ ಡಿ ಎಚ್ ಎಂ ಎಸ್ ನಬಾದ್ ಮಾ ದ ಪೆಶಾವರ್ ಯೂನಿವರ್ಸಿಟಿ ಬಿ ಎಚ್ ಎಂ ಎಸ್ ಕಡಿದೆವು ಆಗ ಬಿ ಎಚ್ ಎಂ ಎಸ್ ಎಸ್ ಎ ಗೋಲ್ಡ್ ಮೆಡಲಿಸ್ಟ್ ಕಾಲ್ ದೋಜರಾಗಿಷ್ಟಮ್ ಕಿ ಅಲ್ಹಮ್ದುಲಿಲ್ಲಾಹ್ ಫಾರಗ ಶುಮಾಚಿ ಆವಾಜ್ ಬ್ರಾಂಡೆಡ್ ಕಾಸ್ಮೆಟಿಕ್ಸ್ ಆವಾಜ್ ಮರ್ದ ಲೋಕಲ್ ಆವಾಜ್ ಲೋಕಲ್ ಕಿಂಬಿ ತಾಸು ಆಗ ಲೋಕಲ್ ಅವ್ರಿ ಆಗ ಲೋಕಲ್ ಕೆ ಉಮಾಗ ಲೋಕಲ್ ಪ್ರಾಡಕ್ಟ್ಸ್ ಲೋಕಲ್ ಪ್ರಾಡಕ್ಟ್ಸ್ ಕುದಿ ಆಗ ಲೋಕಲ್ ಕಿ ಬ್ಯಾ ದನ ಆಗ ಲೋಕಲ್ ಇಂಗ್ರೀಡಿಯಂಟ್ ಚೂಲಿ ಚಕುಮಸ್ತಾಸು ಸ್ಕಿನ್ ಬಾರ ಡೇರ್ ದ ನುಕ್ಸಾನ್ ಬಾಯ್ ಜೋಡಿ ದೇಶಿ ಮುಂಖಬರ ಸೋಶಿಯಲ್ ಮೀಡಿಯಾ ಕವಲಪ ಸೋಶಿಯಲ್ ಮೀಡಿಯಾ ಬಾನೆ ಸಮಾಜ ಫಾಲೋವರ್ಸ್ ಲೀಗಿ ಅಗಮಿದ ತುವಿಲಿ ದಿನ ಲವಕ ತಾಸು ದ ವಿಡಿಯೋಸ್ ರವಾಳ ವೈ ಜಮಾನ ದ ಫೀಡ್ಬ್ಯಾಕ್ ವಾಲಿ ಸರ ಪದಿಕ ಚಕುಮ ಪೆಲನೆ ವಿಡಿಯೋ ಬಾಸಿತ್ತಿದನ ಆಗ ಪಿನ್ ಕಡಿದನ ಅಗೈದ ಬೆಲಡೋನಾ ಏಕ್ ನಿ ಕ್ರೀಮ್ ಕಮ್ ಜದ ದಾನೋ ದ ಬಾರ ಜಮಂಗಿ ಖಾಸ್ ಕ್ರೀಮ್ ದಿ ಹೋಗಿ ಕಿ ದ ದಾನೋ ಕಮ ಖಾಸ್ ಫಾರ್ಮುಲೆ ಇಸ್ತೇಮಾಲ್ ಶುವಿದ ಅಗೈತ ಬೆಲಡೋನಾ ಏಕ್ ನಿ ಕ್ರೀಮ್ ಮೇಲೆ ಕಿ ದಿ ಬೆಲಡೋನಾ ಏಕ್ ನಿ ಕ್ರೀಮ್ ಸರ ದ ಚಾಚ ಸ್ಕಿನ್ ಡೇರ್ ಜಾತ್ ಆಯಿಲಿ ದೇ ಗೊಳವಾಲೆ ಡೇರ್ ಜಾತ್ ಕಿ ಜಾಫ್ರಾನ್ ಬಾರ್ ಬಾರ್ ದಾನಿ ರಾಜಿ ದ ಅಗೈದ ಬಾರ ಮಂಗ ಪದಿ ಕಿ ಬೆಲಡೋನಾ ಏಕ್ ನಿ ಫೇಸ್ ವಾಶ್ ತಯಾರ್ ಕಡಿ ದಿ ಕಮ್ ಚಿ ಆಯಿಲ್ ಫ್ರೀ ದಿ ಕಮ್ ಕಿ ಜಾಸು ದ ದಾನೋ ದ ಪಾರ ಬೆಲಡೋನಾ ಏಕ್ ನಿ ಫೇಸ್ ವಾಶ್ ಬೆಲಡೋನಾ ಏಕ್ ನಿ ಕ್ರೀಮ್ ಇಸ್ತೇಮಾಲ್ ಹೋಲೆ ಶಿ ಉಸ್ ಜಮಂಗಿ ಬ್ರ್ಯಾಂಡ್ ರಾಗಲೆ ದೇ ಜಮಂಗಿ ಪ್ರಾಡಕ್ಟ್ ರಾಗಲೆ ದೇ ಚಂಗ ತಕರಿಬನ್ ಹೂ ಕಾಲ ಮಂಗ ಆಗೈತೆ ಇಂತಜಾರ್ ಹೋಗ್ಲು ಹೌದು ಹೂ ಕಾಲು ದೊಡ್ಡ ಲೂಯಿ ಇಂತಜಾರ್ ನ ಬಾದ್ ಓಲಿಯಂ ಜೆ ಕೋರ್ಸ್ ದ ತೂಜಾ ಹೌದು ಅರಿಸ್ಟು ಲೂಚಿ ಸರ ಜಮಂಗಿ ಪ್ರಾಡಕ್ಟ್ ತಯಾರ ಶು ಇದೆ ಆಗೈತೆ ಬೆಲಡೋನಾ ಚಾರ್ಕುಲ್ ಬ್ಲೀಚ್ ವೇಲೆ ಕಿ ಕಮ್ ಚಿ ಅವಾಜ್ ವಿಖ್ತೂದ ಪಟುವಾಲಿ ಯಾದ ರಂಗ್ ಬದಲೋಲು ದುಬಾರ ನಿಧಿ ಇಸ್ತೇಮಾಲ್ ಬಲ್ಕಿದ್ದಾಗ ಬೆಲಡೋನಾ ಚಾರ್ಕುಲ್ ಬ್ಲೀಚ್ ಕಿ ದನನ ಜಮುಗ್ ಆಗ ಹೊಂದು ದುಬಾರ ಯೋಡಿರ್ ಬೆಹತರೀನ್ ಆಕ್ಟಿವ್ ಇಂಗ್ರೀಡಿಯಂಟ್ ಮುಂಗ್ ರಚೂಲಿ ವಲಚಿ ಮುಂಗ್ ದಕಮ ಹೊಂದು ಜಿದಾಗ ಯೋಡಿರ್ ಗಟ್ ಶಿಕಾಯತ್ ಯೋಡಿರ್ ಜಿಸ್ ಪಲ್ ವಿಖ್ತ ಯಾವಾಜ್ ಪಟವಲ್ ನಗ ವಾಳಮ ನುಜೀಪ್ ಮಜಮ ಜಮಾನೆ ಖತ್ಮ ಹೋಲು ಮುಗಾಳಮ ಪದಿ ಕಿದಾಗ ದ್ರಿ ಆಕ್ಟಿವ್ ಇಂಗ್ರೀಡಿಯಂಟ್ ಮುಂಗ್ ರಚೂಲಿ ಖತ್ಮ ಜಿಸ್ತಾ ಸುದ ವಿಖ್ತು ಕಮ್ ಜೋರ್ ದೇ ಅಗದ ಲಕಮೈ ದ ಜೋ ವಿಖ್ತು ಕಮ್ ತಾಕತ್ ದೇ ಯಾನಿ ಪಮಗ ಮಾನೆ ಫಾಲ್ತು ವಿಖ್ತ ದಿ ಲಾಸುನ ಮಾನೆ ಫಾಲ್ತು ವಿಖ್ತ ದಿ ಯಾ ಪದಿ ಖೂ ಮಾನೆ ಫಾಲ್ತು ವಿಖ್ತ ದಿ ಯಾಜ್ ಫಾಲ್ತು ವಿಖ್ತ ನ ತಾಸು ವಾಳಿ ಜಮಾ ಸ್ಕಿನ್ ಸಫಾಶಿ ಜಮಾ ದ ಸ್ಕಿನ್ ಕಮ್ ಗಂದೆ ಜಮಾ ದ ಸ್ಕಿನ್ ಕಮ್ ಗೊಳವಾಲೆ ದಿ ಯಾ ಬಾರ್ ಬಾರ್ ದರ ಮಾನೆ ತೂರ್ ತೂರ್ ಮಿಖುನ ರೌಜಿ ಯಾ ದೇನ ಲಾವಾ ತಾಸು ದಾ ಗಣೇ ಚರಖ್ ಪೇ ಮೇ ಡೇರಿ ಜಾತಿ ತೂರಿ ದಿ ತಾಸು ದಾ ಗಣೇ ಚರ ಜಮಾ ಲಾಸುನ ಡೇರ್ ಬೇಂತೆ ಹಾ ತೂರ್ ದಿ ಔ ಜುಗ್ವಾಳ ಮಚ್ ಜಮಾ ಲಾಸುನ ಸ್ಪಿನ್ ಶಿ ಜಮಾ ಬೆಲಖ್ಪಿ ಸ್ಪಿನ್ ಶಿ ಬೆಲಡೋನಾ ಚಾರ್ಕುಲ್ ಬೀಚ್ ಉಸ್ ಉಸ್ ಊ ಕಾಲ ಪಸ್ ಇದನ್ನು ಮಂಗ್ ಲಾಂಚ್ ಕಿಡಿ ದಿ ಉದಗದ ಊ ಕಾಲ ಇಂತಜಾರ್ ನ ಬಾದ್ ಯೋದಾಸಿ ಅರ್ಜಾನ್ ಬ್ಲೀಚ್ ದ ತಮಂಗ್ ಲಾಂಚ್ ಕಿಡಿ ದಿ ಇದ ಕ್ವಾಲಿಟಿ ಪ ಲಿಹಾಸ್ ಸರ ದಿಗ ಜುಗಮ್ ದರನ ಮಟೀರಿಯಲ್ ದಿ ಆಗ ಟೋಟಲಿ ಇಂಪೋರ್ಟ್ ಶಿ ದಿ ಬೆಲಡೋನಾ ಔ ದಗ ಮಟೀರಿಯಲ್ ಚ ಯೂಸ್ ಲ ತಾಸು ಬೆಲಡೋನಾ ಚಾರ್ಕುಲ್ ಬ್ಲೀಚ್ ಇಸ್ತೇಮಾಲ್ ಕೈ ಯು ಅರ್ಜಾನ್ ಉಂದಿ ಲಕ ಜವರ್ ದು ದುಮ್ರು ಎಂ ಚಿಲಕ ಜಾಫ್ರಾನಿ ಬೆಲಡೋನಾ ಚಾರ್ಕುಲ್ ಬ್ಲೀಚ್ ಜಮ ಅರ್ಜಾನ್ ಉಂದಿ ದಿ ಚಕಮ್ ಪೇಕಿಂಗ್ ದೇ ದಿ ಚಕಮ್ ಸಾಶೇ ದ ಅಗಡಿರ ಜಾತ ಅರ್ಜಾನ್ ದ ಬಲದಾರ ಚಿ ದಡ್ಡೀರ್ ನುಕ್ಸಾನಾತ ತಾಸು ಬಿಲ್ಕುಲ್ ಪಾಮನ ಅಮಾನ್ ಕೆ ಹುಮ್ ಸಾತಲಿ ಶಿ ನುತಾಸು ಕವಲಿ ಶಿ ಜದ ಖಪಲೆ ಅಲಾಕಿ ನಿಜ್ದಿ ಕಾಸ್ಮೆಟಿಕ್ಸ್ ಜನರಲ್ ಕುಲಾಯ ವಾಸಿ ಖೈಸ್ತಾ ಮೆಡಿಕಲ್ ಸ್ಟೋರ್ಸ್ ನಾ ದ ಮಖನದ ಬೆಲಡೋನಾ ಚಾರ್ಕುಲ್ ಬೀಚ್ ಗುಖ್ತನ ತರಿನ ಓಕೆ ಜಿ
1: ಅಸ್ಲಿ ಕುಲಾ ಹಗದ ಚ ಮಖಮು ಓಜಲಿಗಿ
0: ಸಂಗ ಚ ಮಾ ಜ಼ಿಕರು ಕುಚ ಬದಗ ವಿಡಿಯೋಸ್ ಕಿ ಯಾ ಪದಗ ಪೇಜ್ ಮಾನಿ ಸಮಾಜ ದನ ದಗ
1: ಬೆಲಡೋನಾ
0: ಕಮ್ ಮೌಜೂದ ಜಮಾ ಕಮ್
1: ಜಾಫ್ರಾನಿ ಕ್ರೀಮ್ ಬೆಲಡೋ
0: ದ್ವೇಮ ವಿಡಿಯೋ ಪೆನ್ ಶಿವಿದನು ಅಗಾದ ಬೆಲಡೋನಾ ಚಾರ್ಕುಲ್ ಬೀಚ್ ಪೆನ್ ಶಿವಿದ ಜಿ ಉದ್ರೀಮ ವಿಡಿಯೋ ಚಗ ಅಜ್ಮಲ್ ಲಮಾ ದ ವಿಖ್ತು ಮಸಾಜ್ ಕಡಿದೆ ಜಿ ಸರ್ ಕಿ ಮೋರ್ ಮಸಾಜ್ ಕಡಿದೆ ಅಜೀಬ ಮಸಾಜ್ ಮೂಲಕ ಕಡಿದೆ ಅಖರ ಗ್ರಹ ಉದು ಶುಜಿ
1: ಜಾಫ್ರಾನಿ
0: ನದಿ ಕಿ ಓ ವಿಡಿಯೋ ದ ಚಗಿ ಕಿ ಮಾ ದ ಅಜ್ಮಲ್ ದ ವಿಖ್ತು ಮಸಾಜ್ ಕಡಿದೆ ಉಪದಿ ಕಿ ಮಾ ತರಿಕ ಹೋದಲೇ ದಚ ಉಸ್ ಜಮುಂ ಕಮ್ ಲಾಂಚ್ ಶುಯಿ
1: ಸ್ವಾಶ್
0: ಬೆಲಡೋನಾ ಎಂಟಿ ಹೇರ್ ಲಾಸ್ ಕಮ್ ಟೋನಿಕ್ ದೇ ದ ವಿಖ್ತು ದ ಮಸಾಜ್ ದ ಬಾರ ದ ವಿಖ್ತು ದ ಮಜಬೂತಿಯಾ ದ ಬಾರ ಜಮುಂ ಕಮ್ ದ ವಿಖ್ತು ಕ್ರೀಮ್ ದಿ ಪಾಕಿಸ್ತಾನ್ ಕಿ ಫಸ್ಟ್ ಟೈಮ್ ದ ವಿಖ್ತು ಯೋ ಕ್ರೀಮ್ ಮಂಗ ಜೋಡ್ ಕಿಡಿದು ಆಗ ಕ್ರೀಮ್ ಕಿ
1: ಜಾಫ್ರಾ
0: ದನ ನಮಂಗ ರೆಡ್ ಇನ್ ಸಿಲ್ ಪ್ರೋಕಾಪಿಲ್ ಅವರ ಚೋಲೆ ತಾಸು ಟೂಲು ಮರ್ ದ ಮಗ್ ದ ಬಾರ ಕ್ರೀಮ್ ಇಸ್ತೇಮಾಲ್ ಕಿಡಿದೀಗ ನಾ ಮುಂಗ್ದ ತಾ ದ ವಿಖ್ತು ದ ಬಾರ ಯೋದಾಸಿ ಕ್ರೀಮ್ ಜೋಡ್ ಕಿಡಿ ತಾಸು ದಗ ಕಮ್ ಟಾನಿಕ್ ದೇ ಕಮ್ ಟ್ಯೂಬ್ ದೇ ದಾಮ ಯೋ ದಾನ ಜಾ ಲವಾಗಸ್ತಲ
1: ಆಕ್ಸಿಡೆಂಟ್
0: ಔದ ದಿ ಸರ್ ಮುಕಲೌ ಕಲರ್ನು ತಾಸು ಕುವರಿ ದ ಸರ್ ನ ಇನಿ ಆಗ ಸೈಡ್ ದ ಜೂವರಿ
1: ಇಸ್ತೇಮಾಲ್ ಶಿ
0: ನುಪದಗ ಮೇನ್ ಬರ ಸರ್ ಬಾನಿ ಜುಮಾ ಉಡುಕೆ ಒಂದು ಕಿದ ಸೂರು ಬಾನಿ ರಾಗಲೇ ದೇ ಕಲ ಚಿತಾಸು ದಗ ಟಾನಿಕ್ ಶುರು ಕೈ ಯೋ ತಾಸು ರೋಜಾನಾ ದ ಸ್ಪೀಕಲ್ ಸಮಲೈ ಯಾಕ ದ ಸ್ಪೀನಿವಿ
1: ದ ಕ್ರೀಮ್
0: ನುಕ ದೋರಜೆ ದ ಮೌಕ ಮಿಲಾವಿಗಿ
1: ದ ಪಾಸ್
0: ನ ತಾಸು ಬೆಲ್ಲ ಕೊಂತ ಕಿಲ್ಲ ಸುನದ ಉಬೋ ಸರ್ ಲಾಮ್ದ ಕೈ ವಿಖ್ತು ಕಿ ಬಲ್ಲಗ ನರೆ ನರೆ ದಿಸನಜ್ ಮತಲಬ ವಿಖ್ತು ಮೌಸಮ ಲಾಮ್ದ ಕಿಡಿವಿ
1: ದ ಬಾ ತಾಸ್ತ
0: ವಿಖ್ತು ಬಾ ಲಗ್ ನರಿ ನರಿ ಯಾನಿ ಮತಲಬ ದರ್ಶ ಮಾಮೂಲಿ ಮಾಮೂಲಿ ಬತಾಸು ವಿಖ್ತು ಜಿದನು ಅಗಲ ಲಾಮ್ದ ಕೈ ಔದ
1: ಅಸಲ್ ಜಾಫ್ರಾನ್
0: ಲಮ್ದೌಲ್ ನ ಬಾದ್ ಬತಾಸು ದಗಾ